ಪ್ರಥಮೆ ಚರಣಿ ಶ್ರೀ ಮೋದಿ ಶುಕ್ರವಾಸರೆ ಸಂಯುಕ್ತಾರಬಾಮಿರಾತಂ ಸಂಪ್ರಾಪ್ಸ್ಯತಿ ಯತ್ರ ಅಸೌ ರಾಷ್ಟ್ರಪತಿನಾ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಇತ್ಯನೇನ ಸಹ ಮೇಲನಂ ಕರಿಷ್ಯತಿ. ದ್ವೌ ನೇತಾರೌ ದ್ವೈಪಾಕ್ಷಿಕ ವಿಷಯೇಷು ವಿಶೇಷತಯ ಊರ್ಜಾ ಸಹಯೋಗೇ ಸಹೈವ ಪಾರಸ್ಪರಿಕ ಹಿತಸ್ಯ ಕ್ಷೇತ್ರೀಯಾಂತಾರಾಷ್ಟ್ರೀಯ ವಿಷಯೇಷು ವಿಚಾರ ವಿನಿಮಯಂ ಕರಿಷ್ಯತಃ. ಸ್ವೀಯ ಯಾತ್ರಾಯಾಃ ದ್ವಿತೀಯೇ ಚರಣೆ ಪ್ರಧಾನಮಂತ್ರಿ ಶುಕ್ರವಾಸರೆ ನೀದರ್ಲ್ಯಾಂಡ್ ದೇಶಂ ಸಂಪ್ರಾಪ್ಸ್ಯತಿ. ಸಪ್ತದಶಾಧಿಕದ್ವಿಸಹಸ್ರತಮೇ ವರ್ಷೇ ಸ್ವಾಂತಿಮಯಾತ್ರಾಯಾಃ ಅನಂತರಂ ಪ್ರಧಾನಮಂತ್ರಿಣಃ ನೀದರ್ಲ್ಯಾಂಡ್ ದೇಶಸ್ಯ ಇಯಂ ದ್ವಿತೀಯಾ ಯಾತ್ರಾ ಭವಿಷ್ಯತಿ ಇತಿ. ಯಾತ್ರಾಯಾಃ ತೃತೀಯೇ ಚರಣೆ ಶ್ರೀಮೋದಿ ರವಿವಾಸರೆ ಸ್ವೀಡನ್ ದೇಶಸ್ಯ ಗೋಥೆನ್ಬರ್ಗ್ ನಗರಂ ಗಮಿಷ್ಯತಿ. ಶ್ರೀಮೋದಿ ಸ್ವೀಡನ್ ದೇಶಸ್ಯ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನ್ಸ್ ಇತ್ಯನೇನ ಸಹ ವಿಭಿನ್ನೇಷು ವಿಷಯೇಷು ದ್ವೈಪಾಕ್ಷಿಕ ವಾರ್ತಾಂ ಕರಿಷ್ಯತಿ. ವಿದೇಶ ಮಂತ್ರಾಲಯಃ ಅವದತ್ ಯತ್ ಪ್ರಧಾನಮಂತ್ರಿಣಃ ಆಗಾಮಿ ಯಾತ್ರಾ ಸದ್ಯಃ ಸಂಪನ್ನಸ್ಯ ಭಾರತ ಯುರೋಪೀಯ ಸಂಘಸ್ಯ ಮುಕ್ತ ವ್ಯಾಪಾರ ಸಹಮತೇಃ ದೃಷ್ಟ್ಯಾ ವಿವಿಧ ಕ್ಷೇತ್ರೇಷು ವಿಶೇಷತಯಾ ವ್ಯಾಪಾರ ನಿವೇಶ ಸಂಬಂಧೀಷು ಯುರೋಪೇನ ಸಹ ಭಾರತಸ್ಯ ಸಹಭಾಗಿತ್ವಂ ಇತೋಪಿ ಸುದೃಢಂ ಕರಿಷ್ಯತಿ ಇತಿ. ಭಾಜಪಾ ದಲಸ್ಯ ನೇತಾ ಹಿಮಂತ ವಿಸ್ವಾ ಶರ್ಮಾ ಇತ್ಯೇಷಃ ಅದ್ಯ ಚತುರ್ಮಂತ್ರಿಭಿಃ ಸಹ ಅಸಮ ರಾಜ್ಯಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥವಚನಂ ಗ್ರಹೀಷ್ಯತಿ. ಅಸಮ ರಾಜ್ಯೆ ತೃತೀಯವಾರಂ ಎನ್ಡಿಎ ಪ್ರಶಾಸನಂ ಭವಿಷ್ಯತಿ ಯಸ್ಯ ನೇತೃತ್ವಂ ಶರ್ಮಾ ವರ್ಯಃ ನಿರಂತರಂ ದ್ವಿತೀಯವಾರಂ ಮುಖ್ಯಮಂತ್ರಿತ್ವೇನ ಕರಿಷ್ಯತಿ. ಐಪಿಎಲ್ ಇತಿ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಧರ್ಮಶಾಲಾ ಇತ್ಯತ್ರ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಇತ್ಯೇತಸ್ಮಿನ್ ಕ್ರೀಡಾಂಗಣೆ ಡೆಲ್ಲಿ ಕ್ಯಾಪಿಟಲ್ಸ್ ದಲೀನ ಪಂಜಾಬ್ ಕಿಂಗ್ಸ್ ದಲಂ ತ್ರಿಸ್ತೋಭೈ ಪರಾಜಿತಂ ಇತಿ ವಾರ್ತಾಃ.